ಆರಣ ಸಮೇತ ಹತ್ಯಾರ ಬೋಖಲ ಅಗನ ತಪತ ಪಾಂಡಾ ಭಾವ ಅಮೃತ ದಿದಾರ ಕರಿಯ ಶಬ್ದ ಸಚಿ ಟಕಸಾ ದಿನ ಕೋ ನಜರ